ನಮೋ ಮಂತ್ರ ಮಂತ್ರಂಗ್ ನಮೋ ಜಂತ್ರ ಜಂತ್ರಂಗ್ ಸದಾ ಸಚ್ಚಿದಾನಂದ ಸರ್ವಂಗ್ ಪ್ರಣಾಸಿ ಸದಾ ಸಿದ್ಧಾ ಬುದ್ಧಾ ಭೃತ್ ಕರ್ತಾ ಪರಂ ಪರಂ ಪರಮೇಶ್ವರಂ ಪ್ರೋಚ ಪಾಲಂ